ಅಂತ ಪಾವತಿಗಳಲ್ಲಿ ಹೆಣ್ಣು ಕಾಣಿ ಈ ಪಾವತಿಗಳ ಪರಿಣಾಮ ಪರಿಣಾಮ ಕಾಣಿಸುತ್ತೆ ಅರ್ಥಾತ್ ಖಾಸಗಿ ಸರ್ಕಾರಿ ಸೂಚಿ ಉತ್ತರ